ಐಕ್ಮನೋ ಚಿತ್ರ ಸಂಗೀತ ಕರೆವೈ ಅಲ್ಕಾಯಾಗಿ ನಿಗಣಿ ಸಂಗತನ್ನಿ ಗೈಲ್ ಹೇಗಿತ ಶಿಲ್ಲೆ ಖಲ್ನಾಯಕ ಯಾ ಫಿಲ್ಮ್ ಅತ್ಲೆ ಲಕ್ಷ್ಮೀಕಾಂತ್ ಪ್ಯಾರಿಲಾಲ್ ಹಂಜೆ ಸಂಗೀತನಿ ಗೀತಕಾರ್ ಆನಂದ್ ಬಕ್ಷಿ. ಆಕಾಶವಾಣಿ ಪಣಜಿ ಕೇಂದ್ರ ಚಾಮ ಹಾದೇ ಚಾನಲ್ ನಮಗೆ ಉಲೇತ ಆತ ಐಕುಯ ಮುಖ್ಯ ಖಬರು.

ಉದನ ತನ ತೋಂ ನನ್ನ ತೋಂ ನನ್ನ ತೋಂ ನನ್ನ ತೋಂ ನನ್ನ ತೋಂ ನನ್ನ ತೋಂ ನನ್ನ ತೋಂ ನನ್ನ ತೋಂ ನನ್ನ ತೋಂ ನನ್ನ ತೋಂ ನನ್ನ ತೋಂ ನನ್ನ ತೋಂ ನನ್ನ ತೋಂ ನನ್ನ ತೋಂ ನನ್ನ ತೋಂ ನನ್ನ ತೋಂ ನನ್ನ ತೋಂ ನನ್ನ ತೋಂ ನನ್ನ ತೋಂ ನನ್ನ ತೋಂ ನನ್ನ ತೋಂ ನನ್ನ ತೋಂ ನನ್ನ ತೋಂ ನನ್ನ ತೋಂ ನನ್ನ ತೋಂ

ಸುನಾದ ಪ್ರಿಯಮೈನ ತಿಲ್ಲಾನ ತಗುಂದರಿತ ಅದರಿ ದಿಂತ ತಗಿಟ ದಿಂತ ತಗಿಟ ದಿಂಗ.

ಉದನ ಜನ ದೃತೋಂ ನನ್ನ ತೋಂ ನನ್ನ ತೋಂ ನನ್ನ ತಿನ್ನಾದ್ರೆ ತಿನ್ನಾದ್ರೆ ತಿನ್ನಾದ್ರೆ ದೃತೋಂ ನನ್ನ ತೋಂ ನನ್ನ ತೋಂ ನನ್ನ ತಿನ್ನಾದ್ರೆ ತಿನ್ನಾದ್ರೆ ತಿನ್ನಾದ್ರೆ